0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನ್ ಎ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನ್ ಎ ಹೈದರಾಬಾದ್.
2: సో వైబ్రెంట్ హైదరాబాద్లో మనం సెప్టెంబర్ 1st మూవీ రిలీజ్ అంటే

ಗಾಂಧಿ ಶಿಲ್ಪ ಬಜಾರ್ ಕ್ರಾಫ್ಟ್ಸ್ ಆಫ್ ಇಂಡಿಯಾ ಎ ಗ್ರಾಂಡ್ ಎಕ್ಸಿಬಿಷನ್ ಅಂಡ್ ಸೇಲ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಹ್ಯಾಂಡ್ಲೂಮ್ಸ್ ತೆಲಂಗಾಣ ಕಲಾಭಾರತಿ ಎನ್ಟಿಆರ್ ಸ್ಟೇಡಿಯಂ ಆಪೋಸಿಟ್ ಇಂದಿರಾ ಪಾರ್ಕ್ ಕವಾಡಿಗುಡ ಹೈದರಾಬಾದ್ ಆಗಸ್ಟ್ 29 ನುಂಡಿ ಸೆಪ್ಟೆಂಬರ್ 7 ವರೆಗೂ ಕಮಿಷನರ್ ಹಸ್ತಕಳಲ ಅಭಿವೃದ್ಧಿ ಶಾಖ ಭಾರತ ಪ್ರಭುತ್ವ ಜೌಳಿ ಮಂತ್ರಿತ್ವ ಶಾಖ ಸೌಜನ್ಯಂತೋ ತೆಲಂಗಾಣ ಹ್ಯಾಂಡಿಕ್ರಾಫ್ಟ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಧ್ವರ್ಯಂಲೋ ದೇಶವ್ಯಾಪ್ತಂಗಾ ತಯಾರೈನ ಹಸ್ತಕಳಾ ವಸ್ತುಲು ಚೇನೇತ ವಸ್ತ್ರಕಳ ಪ್ರದರ್ಶನ ಇಂಕಾ ಅಮ್ಮಕಾಲು ರಂಡಿ 150 పైగా స్టాల్స్ లో ఏర్పాటు చేసిన అద్భుతమైన హస్తకళల చేనేత ప్రదర్శనను వీక్షించండి కొనుగోలు చేయండి చేతి వృత్తులను ప్రోత్సహించండి.

0: ಡಿಸ್ಕೊ ಸೆಲ್ಕಲ್ ಆ್ಯಂಡ್ ಐ ವನ್ ದಿ ಗೋಲ್ಡ್ ಮೆಡಲ್ ಇನ್ ವಿಮೆನ್ ಸಿಂಗಲ್ ಬ್ಯಾಡ್ಮಿಂಟನ್. ನೌ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಆ ತೆಲಂಗಾಣ ಸರ್ಕಲ್ ಕಂಡಕ್ಟಿಂಗ್ ಅ ಸೆಕೆಂಡ್ ಪೋಸ್ಟಲ್ ಆಲ್ ಇಂಡಿಯಾ ಪೋಸ್ಟಲ್ ಪ್ಯಾರಾ ಗೇಮ್ಸ್ ಕಂಡಕ್ಟೆಡ್ ಬೈ ತೆಲಂಗಾಣ ಸರ್ಕಲ್. ಹಿಯರ್ ಐ ಆಮ್ ಪಾರ್ಟಿಸಿಪೇಟಿಂಗ್ ಸಿಂಗಲ್ ವಿಮೆನ್ ಬ್ಯಾಡ್ಮಿಂಟನ್ ದ್ಯಾಟ್ ರಿಯಲಿ ಐ ಹ್ಯಾವ್ ಅ ಕಾನ್ಫಿಡೆಂಟ್ ಇನ್ ದ್ಯಾಟ್ ಐ ವಾಂಟ್ ಅ ಗೋಲ್ಡ್ ಮೆಡಲ್ ಇನ್ ದ್ಯಾಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಎ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಆಲ್ ಇಂಡಿಯಾ ಪೋಸ್ಟಲ್ ಪ್ಯಾರಾ ಗೇಮ್ಸ್. ಥ್ಯಾಂಕ್ ಯು ಸೋ ಮಚ್.
1: ಸೊ ವಿನ್ನರ್ ಕದಾ ಆತ್ಮಸ್ಥೈರ್ಯಮು ಖಚಿತಂಗಾ ಉಂಡಾಲಿ ಅನಿ ಅಂಗವೈಕಲ್ಯಂ ಉನ್ನಾ ಕೂಡಾ ಮನಂ ಸಾಧಿಸಗಲಮನಿ ಚೆಪ್ಪಡಾನಿಕಿ ಇದೊಕ ಗೊಪ್ಪ ವಿಷಯಂ ಮನಂದರಂ ಗುರ್ತುಪೆಟ್ಟುಕೋವಾಲ್ಸಿಂದೇ. ಇಲಾಂಟಿ ವಿಷಯಾಲು ಇಂಕಾ ತಿಳಿಸುಕುಂದಾಂ ಮನಂ. ಸ್ಟೇ ಟ್ಯೂನ್ಡ್ ವಿತ್ ಆಕಾಶವಾಣಿ ಎಫ್ಎಂ ರೇನ್ಬೋ 101.9.
2: ಥ್ಯಾಂಕ್ ಯು ರಾಮ್ ಚರಣ್ ಫಾರ್ ಅಪ್ಡೇಟಿಂಗ್ ಮರಿ ಮರಿ ಅನ್ ಇನ್ಕಾ ಬೋಲ್ಡ್ ಅನ್ ಅಪ್ಡೇಟ್ಸ್ ಸೆಕೆಂಡ್ ಆಲ್ ಇಂಡಿಯಾ ಪೋಸ್ಟಲ್ ಪ್ಯಾರಾ ಬ್ಯಾಡ್ಮಿಂಟನ್ ಆ್ಯಂಡ್ ಅಲಾಗೇ ಪ್ಯಾರಾ ಟೇಬಲ್ ಟೆನ್ನಿಸ್ ಟೋರ್ನಮೆಂಟ್ ಮೊಹಿನಾಬಾದ್ಲೋ ಜರುಗುತೋಂದಿ. మరి అక్కడ నుంచి రామ్ చరణ్ అప్ టు డేట్ అప్డేట్ అయితే ఇస్తున్నాడు. మరి ఇంకొన్ని అప్డేట్స్ కోసం వింటూనే ఉండండి ఎఫ్ఎం రెయిన్బో 101.9 రెయిన్బోతో జీవితం రంగులమయం.

ಕೂಡಿಸಿಟ್ಟ ಓಯ್ ಕೂಡಿಸಿಟ್ಟು ಗದ್ದ ಲೆಕ್ಕ ಚಂದ್ರುಣಿ ಪಟ್ಟಿನ ಗ್ರಹಣಂ ಲೆಕ್ಕ ಪಂಟಲ್ಲೋ ತೆಗಲು ಲೆಕ್ಕ.

0: FM Rainbow 101.9
1: ವೀರನೇ ವೀರಮಣಿ ಕಂಠನೇ
2: ಬಿಲ್ಲಾಲಿ ವೀರನೇ ವೀರಮಣಿ ಕಂಠನೇ
1: ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಅಂತ ಆಲ

0: ಎಫ್ಎಂ ರೇನ್ಬೋ 101.9
1: ಆಕಾಶವಾಣಿ ಎಫ್ಎಂ ರೇನ್ಬೋ ಇದಿ ಮನಚಟ್ಟಂ ಸ್ಥಿರಾಸ್ತಿ ಕೊನುಗೊಳ್ಳು ವಿನಿಯೋಗದಾರುಲ ಹಕ್ಕುಲ ಪರಿರಕ್ಷಣಾ ಅಂಶಂಪೈ ಪ್ರಮುಖ ನ್ಯಾಯವಾದಿ ಶ್ರೀ ವೇಮುಲ ಗೌರಿಶಂಕರರಾವ್ ಗಾರಿತೋ ಪರಿಚಯಂ ವಿಂಟಾರು. ಪರಿಚಯಕರ್ತ ಶ್ರೀ ಕಾರ್ಯವರ್ತಿ ಗೋಪಿಶೆಟ್ಟಿ.

ಗಂಟಲೇ ಬಿಲ್ಲಾರಿ ವೀರನೇ ವೀರಮಣಿ ಗಂಟಲೇ ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಎಕ್ಕಿನಾಡು ಅಂತ ಅಲಪ.

ತಕ್ಕ ತಾ ತೇಜ ಕೆತ್ತಿ ತಕ್ಕ ತಾ ತೇಜ ಕೆತ್ತಿ ತಕ್ಕ ತಾ ತೇಜ ಕೆತ್ತಿ ತಕ್ಕ ತಾ ತೇಜ ಕೆತ್ತಿ